0: ಮತ್ತೆ ಕಷಾಯನೇನ ಜ್ವರ? ಹಲೋ ಹಲೋ
1: ಹಲೋ
0: ಸೈಮಲಿಯ ತಿನ್ನಲೆ ಕೃಂಗಿದೆ ಮಾಲೈನ ಮಾಲೈಲಿಯ ಹಲೋ ಹಲೋ ಏ ಹಲೋ
2: ಹಲೋ
0: ಏ ಕನಾವು ತಾಕು ಅನಿ ಕೊರಂ ಕನಾವು ದಾ
2: ಕನಾಯ್ತು ಮೇಡಮ್.
0: ಅಚ್ಚಾ ಬೋರನಿ ಸಾರ್ ತೊಂಗ್ ತಾಕು ನೆ
2: ಉತ್ತಮ ದೇವರಂ ಯಂ ತಾಗರ್ದಲನಿ
0: ಮಿಜೋರಾಮ ತೊಂಗ ಅಂಕೆ ಸಿನಿ ರೇಡಿಯೋ ಸೆಂಟರ್ ಸಿನಿ ರೇಡಿಯೋ ನಿ ಅವೈ ಕಾಕ್ ನಿ ಪಾಂದಾರಂ ನ ನಂ ಖನಾವು ಹೈಸಿನಾ
2: ಡೆಲ್ಲಿ ಡೆಲ್ಲಿ ಖನಾವ್ಲೆ ಮೇಡಮ್ ಆಂಬ
0: ಹಾ ಮೇ ಕೆ ಹಂ ಬೈ
2: ಮುಬರ ಫೋನ್ ಲೈನ್ ರ ಮಯಾ ಮೇಡಮ್ ಹೈ
0: ಔ
2: ಸಿಮ್ ಕಾಕ್ ಸಮನ್ ಖನೈ ಮಾ ತೊಂಗ
0: ಅಂಕೆ ತಾಕು ಉತ್ತಮ ನ ಅಂ ಸಿಂಗ್ ನೈ ನಂ ಆಪ್ಸ್ ತಿ ದ ಖನಾ ಅಂ
2: ಗೂಗಲ್ ಗೂಗಲ್ ತಿ ಬ ಖನಾವ ಆಪ್ ತಿ ಬ ಖನಾವ
0: ಗೆ ಭಾಗೆ ಸೈಮನ್ ಕಾಜೆ ಅಮ ಹಾಗೆ ಖನೈಮನ್ ಆಗಿ ಯಾಂಗ್ ತಿರ್ಪುರಾ ಫೈಪುರ ಗೋದಾ ಅಮ ಹಾಯ
2: ಅಂ ಬಾಗಿ ಪುಯಲೇ ಎಫ್ಎಂ ಚಲ್ ಫುನ್ ಜಿಮ್ ಖನಾ ಜಬ್ಲೆ ಮೇಡಮ್
0: ಅಂ ಗಾರಬ ಅರಬ ತಾವು ಕಂಟಿನ್ಯೂ ಅನ್ ಚಲಿ ತಂಗ ಹಾಯ್ತೆ ನಾ ಪೈಪ್ ಲೈ ಅಂ ಬಾಯ್ ನಂಗ ನಂಗ ಅರ ತಮ್ ಜಾಬ್ ರಕ್ ದಕ್ ಲೈ ಹಾ ನಂಗ
2: ಅರ ಬಿಆರ್ ಓ ಮಾಮು ಸಂಗ ಮೇಡಮ್
0: ಆ ಆ ಆ ಬಲೇ ಕೆ ಕಹಂ
2: ಕೋ ಬೋರ್ಡರ್ ರೂಟ್ ಬೋರ್ಡರ್ ರೂಟ್ ಆರ್ಗನೈಜೇಷನ್
0: ಮಣಿಪುರ ದಾನ್ ಚಗಮೋ
2: ಮಿಜೋರಾಮ್
0: ಅಂತ ಮಿಜೋರಾಮ್ ಮಿಜೋರಾಮ್ ಮಿಜೋರಾಮ್ ಹಂಗ ಕ ಆಪನ್ ಈಗ ನಗಿ ನಿನ್ನ ನಾ ಕೈಸ ಸಂಗ ಮುಂಗ್ ಸಂಗ್ ನೈ ತಮ್ ಹಿನ್ ಅಂದ ಆ ಕೊನ್ ಹಂಗ ಕಕೈ ನನ ಸಂಗ್ ಮುಂಗ್ ಅಬನ ಆಂಗ್ ಸಂಗ್ ನೈ ಕಿಚಾ ಸಾ ನಂಗ ಬ ಫಾತಾರ ತೊಂಗ ಮಾ ಬಾ ಹಂಗ ಕ ಬಾ ಫಾತಾ ನಿ ನಿ ನಿ ಗಾ ನಗಿ ನಿ ನಿ ಆ ರಂಗ ನ ತೈ ನೋ ಸಂಗ್ ಸಿ ವನ ನಾಗಲೆ ನೋ ಕೈಸೈ ರಚಾ ಮುಂಗ್ ತೊಂಗ ತಾ ರಚಾಮು ಕಾಶಯಾ ಮೊ ಕಬಂಗ್ ಮನ ತೊಂಗೋ ಫಿಯಾಬ ಆ ರಚಾಮು ಎಬಾ ಚಿನಿ ಫೋಕ್ ಮ್ಯೂಜಿಕ್ ತಾ ಬರೋಂಗ್ ನಿ ಫೋಕ್ ಮ್ಯೂಜಿಕ್ ತಾಮ್ ನೋ ತುಯಿ ರಚಾಮ್ ಜಕ್ ಅಬ ಅಬೋ ತಾಮನ ಲಪ್ ಸಾವೈ ಬಾ ಬೋಮ ಹೈ ಜರಾರ ಗೋ ಕಬಂಗ್ ಕುಕ್ ರಚಾಮ್ ರಚಾಮ್ ಜಕ್ ಸೈದೆಮಾನ್ ডাক করি হিঙ্গে নেন খনাই থং মানি বাগে পাই প্লাই এনা হাম বাই নেন চয় আই খনাই থং নি দু হাম বাই হাম বাই ম্যাডাম এই হাম বাই ঙ্গাই চং থং লাই নে তেইবো কক দুক নি বখাক তে কে এবা ক্রং লাই নে নি চাক চাই টক লাই নে ও জরা সাব কক দুক দং হাইনে হাই নাই ফিরু নাই হ্যালো হ্যালো খনাই তো হ্যালো
3: হাসিনী
0: সিনি অঙ্ক প্রোগ্রাম নি শিডিউল এবা প্রোগ্রাম নি যে লিস্ট টংমানি আইটেম বা চিনি প্রোগ্রাম নি যে রেম টংমানি আব কিসা স্লাইজাকা নরক তাবুক এম নি বখাক তৈব থংনুক রক এবা নাটক কুইজ আরব খনাই মানাই তেই তাং শালব্রুম নরক নো সংমুং সংজাকলিয়া ক্রাক শালো হাইনি বাগৈ দামসা নরকনি বাগৈ সংমুং নারকজাখা দো চিনি পান্ডানি রেম রকিসা আবো আয়ং উয়ং ক্লাইজাকা বা শ্লাইজাকা হনি মানো নরক তাবুক থংনুক রক এম তেই খনাই মাননাই
3: আবো রে তো ওলে যতন খনালাই হাই তা বাই রে তো খনানাই পুরা পুরি চিত আকারক সংখপ তো খনাও দেখাই পানো মোবাইল খনো মানে পুরি জরলে
0: ডাকাই তিনি

0: ಕತ್ತ ಇರ ತತ ನಂದನ ಬಣ ಛುಂ ಛನ ನನ ತಛುಂ ತಛುಂ ತಕ್ಕದ ಲಿಯ ರಂಗ ಸಬ್ ಸಖಾ ಸಂಗ ಮನ ಮೇ.
1: ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ಹಲೋ
0: ಮೈ ಹಾರಿ ಜಾ ಜಾ ರೀ ಮೈ ಹಾರಿ.